ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತುಲುತ ವಿಘ್ನೇಶ ಪೂಜ ಲೇಕುಂಡಾ ಏ ಪನಿ ಮುಂದುಕು ಸಾಗದು. ವಿನಾಯಕ ತತ್ವಂ ವಿಶಾಲ ವಿಶ್ವಾನಿಕಿ ಸಂಬಂಧಿಸಿಂದಿ. ಗಣಪತಿ ಅವತಾರ ಗಾಥ ಲೋಕ ಕಲ್ಯಾಣ ಗೀತಿಕ. ಜಾತಿ ಮತ ಭಾಷಾ ವಿಭೇದನ್ ಲೇಖ ಏದೋ ಒಕ ಪೇರುತು ಏದೋ ಒಕ ರೂಪಂತೋ ಈ ಲಂಬೋದರುನಿ ಪ್ರಪಂಚಮಂತಾ ಆರಾಧಿಸ್ತಾರು. ಭಾದ್ರಪದ ಮಾಸಂಲೋ ವಿನಾಯಕ ಚೌತಿ ವ್ರತಾನ್ನಿ ತೆಲುಗಿಂತ ಆಬಾಲ ಗೋಪಾಲಂ ಎಂತೋ ವೇಡುಕಗಾ ಜರುಪುಕೊಂಡಾರು. ಈ ಮೂಷಿಕ ವಾಹನುನಿ ಸರ್ವ ಸಸ್ಯಾಧಿಪತಿಗಾ ಕೂಡ ಪೂಜಿಸ್ತಾರು. ಮನ ಮುದ್ದುಲು ಮುದಿಪಾಲು ತೀರ್ಚೇ ಗಣಪತಿ ಮೂರ್ತಿ ಎನ್ನೋ ತತ್ವಾಲಕು ಪ್ರತೀಕ. ಏನುಗು ತಲ ಬುದ್ಧಿ ಕುಶಲತಕು ಸಂಕೇತಂ ಎಲುಕ ಚೀಕತಿ ಪಾಶಂ ಮೋಹ ವಿನಾಶಕಂ ಅಂಕುಶಂ ಧರ್ಮ ನಿಯಂತೃತ್ವಾನಿಕಿ ಗುರ್ತು ಮೋದಕಾಲು ಪ್ರಮೋದ ಸೂಚಕಾಲು ನಾಗಂ ಕಾಲದ್ಯೋತಕಂ ಸಿದ್ಧಿ ಬುದ್ಧಿ ಕಾರ್ಯ ಸಾನುಕೂಲತಕು ರೆಂಡು ವರಾಲು. ಈ ತತ್ವಾನ್ನಿ ಕಲಾಕಾರುಲು ಎನ್ನೋ ವಿಧಾಲುಗಾ ಆವಿಷ್ಕರಿಂಚಾರು. ಮನ ಪುರಾಣಾಲು ವಿನಾಯಕುನಿ ಪಾರ್ವತೀ ಪರಮೇಶ್ವರುಳ ಮುದ್ದು ಬಿಡ್ಡಡನೇ ಚೆಬುತಾಯಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ನಾಗಮ್ಮಣಿ ಸಂತ ಕಾಡ ಎಂದಿಸದ್ದು ಆಕ ತಾಯಿ ಊಸುಲಕು ಆಟವಿಡುಪು ಲೇದು ಲೇದು.

ಸಾಟು ಮಾಟು ಆಟು ಪೋಟು ಕೊಕ್ಕಮ್ಮ ಕಟ್ಟು ದಾಟಿ ಪೆಟ್ಟದು ಸ್ವೀಟು ಹಾಟು ಘಾಟು ನಾಟು ನೀಟು.

ಸೌತ್ ಇಂಟೀರಿಯರ್ ಕರ್ನಾಟಕ, ಸಬ್ ಹಿಮಾಲಯನ್ ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ತಮಿಳುನಾಡು, ಪುದುಚೇರಿ ಆ್ಯಂಡ್ ಕರೈಕಲ್ ಫಾರ್ ಟುಡೇ. The Met Department said that thunderstorms and lightning conditions will continue over Andaman and Nicobar Islands, Bihar, Jammu and Kashmir, Ladakh, Jharkhand, Odisha and Rajasthan during the next 2 to 3 days. And that's the end of this news bulletin.